0: ಸಿಗಲು ತ್ರೈ ಮಂಡಳಿಯ
1: ಹೃದಯರೋಗ ಸ್ನಾಯು ರೋಗ ಆರ್ಥರೈಟಿಸ್ ಅತಲು ಒಬ್ಬ ತಿಬಿನ ಓನೇಮ ರೋಗಿಯಾಕ ನಿಟ್ಟಾವಟವ ಸುವ ಕರಗಾನ ಸೆವನಗಲ ಕಮಲ್ ಬಂದಲು ವಿಧಮಾತ ಹಮುವನ್ನ ಆಯುಮ ಆಯುರ್ವೇದ ರೋಹಲ ಭೋಗ ಹಹಂದಿಯ ಕೆರೆ ಬಂಗಾರ ಸೆವನಗಲ ಬಿಂದು ಐ ಹತ್ಸೆ ಹತ್ತ ಹತಾಯ ತುಂಸಿ ಐ ನವಸಿಯ ಹತಲಿಹ
2: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆಳನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆನ್ ಲಭಾಗ ಬಿಂದು ಹೆತ್ತವೈ ತುಂಸಿಯ ಧಾತುನ ತಿಹಾಯ ತಿಸಾಯ
3: ಮೊಬಿಟೆಲ್ 1278 ವಾಸಿ ಡಬಲ್ ದಿನ ಸುಪೀರಿಯಂ ನಾನ್ ಸ್ಟಾಪ್ ಡೇಟಾ ಪ್ಯಾಕೇಜ್ ಫೇಸ್ಬುಕ್ ಯೂಟ್ಯೂಬ್ ವಾಟ್ಸ್ಆಪ್ ಸಹ ಮೆಸೆಂಜರ್ ಸಂತಹ ನಾನ್ ಸ್ಟಾಪ್ ಡೇಟಾ ಅಮತರ 10 GB ಎನಿ ಟೈಮ್ ಡೇಟಾ ಓನ್ ಎಮ ಜಾಲಕಟ ಅನ್ಲಿಮಿಟೆಡ್ ಕಾಲ್ಸ್ ದಿನ ತಿಹಾಕ್ ಸಂತಹ ದೆಮ್ಮ ರುಪಿಯಲ್ 1278 ಕ್ರೀ ಲೋಡ್ ಕರಾನ
4: ಬ್ಲಾಕ್ ಕರಿ ಕ ರಸ ಬಲನ್ನ ದೆನ್ ಒಯತ್ ಕೆಮತಿ ಅತಿ ನೇದ ಮೆನ್ನ ಮಾತರ ಫ್ರೀಲೆನ್ ಬ್ಲಾಕ್ ಕರಿ ರಸ ಸೋಯಾಮೀಟ್ ಬ್ಲಾಕ್ ಕರಿ ರಸಟ ಮಸ್ ನುಕಾ ಮಸ್ ಕನ್ನ
5: ಅಕ್ಮಾ ವಿತ್ ಫ್ಯಾಟಿ ಲಿವರ್ ಭಯವೇನಿಪಾ ಸಿವನಗಲ ಲಿವರ್ ಬೂಸ್ಟಿಂಗ್ ಕ್ಯಾಪ್ಸೂಲ್ ಅರಗಾನ್ ಅಪೇ ವೆದಕಮ ಅಪೇ ಉರುಮಯ 40 ವರ್ಷಕ ಅಭಿಮಾನಯ ಸಿವನಗಲ ಆಯುರ್ವೇದ ಬಿಂದು ಐ 47 30 53 540
6: මේ වීකෙන්ඩ් එකේ ගෙදර පාටියක් දීදී ජේක අපෙන්
7: නෙත් FM හෙලෝ හෙලෝ සතියන්තේ

0: ಮೂರು ಏಕ ವಾಚನ ಗಲಪಲ ಮೂದಲಿನ್ ತ್ಯಾಗಿದಿನ ಸತ್ಯ ದವಸ್ವಲ ಉದೇ ದಹಯಿಂದಾಂಗ್ ಏಕ ವೆನಕಾಂಗ್ ಚಣಿ ಏಕ ದೇದುನು ಮಾವತ
1: ආසව සිද්දුවක් කියන්නේ ඉතින් ගැම්මක් තමයි
2: NetFM hello hello satyantaya

ಬೆಲಾವ್ ಹತ್ರಾಯಿ ವಿನಾಡಿ ಎಕೊಲ ಹಾಯ್ ಮಗೆ ಸುಂದರ ಆದ್ರನೇ ಶ್ರಾವಕ ಇನಿ ಹರಿ ಅಪೇ ಇನ್ನಮೇ ದೇವನಿ ಪೈ ದೆಂಗ್ ಹರಿದ ಲಸನ ಸಿಂಧು ಗುಡಾಡಿಯ ಗೆನಲ್ಲ ತೆನ್ನಿ ಕೇಳ ಕೇಪು ದೇವಲ್ ಬರು ನಿಮೆ ದೆಂಗ ಹಗನ ಹಿಟಿಯ ನನೇದ ಟ್ರೆಂಡಿ ಸಿಂಧು ಎತಕೊಟ ಅಲುತ್ ಜೇನ್ಸಿ ಏಕೆ ಸಿಂಧು ಪರನ ಥಾಲೆ ಅಪಿ ಹನ್ನಾಸು ನೊಸ್ಟಾಲ್ಜಿಕ್ ವೈಬೇಕೆ ಸಿಂಧು ಈಗ ಅವಟ ಜ್ಯೋತಿ ಮಹಾತ್ಮ್ಯಾಗೆ ಮಿಲ್ಟನ್ ಮಹಾತ್ಮ್ಯಾಗೆ ಸಿಂಧು ಮೇ ಹಮ ದೇ ಮೇಕ ಪೊಕ್ಕುರಟ ಅರಗಿ ನವಿಲ ತೆನ್ನಿ ಸತ್ಯ ಅಂತ ನಿವಾರು ಪಾಡುವೆ ಇನ್ನಗ ಮಂಗ್ ಮೇ ಹಮ ಮತಕ್ಕೆ ಹಾಕ್ ಮಾಯ ತವ್ಸಗನ್ ಹರಿ ಅಪಿ ಅನವ ಬರ್ತ್ಡೇ ವಿಷಯಕ್ಕಾಕ್ ದೇನ್ನ ದ್ಯಾಂಗ್ ಹರಿದ ವೆಲಾವಾಗ ತಿಬ್ಬನೋದ್ ಕಿಯನ್ನ ಕೇಳ ತಮ್ಮ ಉಂಗ ಮಾಮ ದಾಲತೀನ್ ಹೆಬೆ ಉಂಗ ಮಾಮೆ ಮಮ ಪಯ ಪಟಂಗನಿದ್ದೀಮ ವಾಟ ವಿಷಯಕ್ಕೆ ದಿನ ವಾಟ ನೀವೇ ದೇನ್ನೆ ಅಕ್ಕಗಿದ್ದು ಜಯ ಜೀಟ ಹ್ಯಾಪಿ ಬರ್ತ್ಡೇ ಜಯ ಜೀ.